0: ಅಯ್ಯಾ ಮಾರೆ ವಿಡನೆ ಊಣಿ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್
0: ಕೌದು ಡಾಕ್ಟರ್
1: ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಬುಣ್ಣೆ ಅಯ್ಯಾ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರೆ ಅಯ್ಯಾ ಮಾಟ ಸುಪ್ರಿ ಡಾಕ್ಟರ್ ನೇ ಡಾಕ್ಟರ್ ಹರಿಯ ತಮ್ಮ ಕೀಳದಿಯನು ಅಲ್ಲಿ
2: Even in driving, Chamit and Charu.